ಮಹಾನೇಮ್ ನಮೋ ರೋ ರೋಗೇ ನಮಸ್ತೆ ಶಿರಾನ ನಮೋ ಮಂತ್ರ ಮಂತ್ರನ್ಮೋ ಜಂತ್ರ ಯಂತ್ರನ್ಮೋ ಇಷ್ಟೈಷ್ಟೈರ್ಮೋ ತಂತ್ರ ತಂತ್ರಂ ಸದಾ ಸಚಿದಾನಂದ ಸರ್ವಪ್ರಣಾಸಿ ಏನು ಪೇ ರೂಪೇ ಸಮಸ್ತ ನಿವಾಸಿ